ಭಾವಿ ಅಂತರ್ವತಾರುವ ವ್ಯಾಪ್ಯಾದರು ಮತ್ತು ಕವಚ ಕಂಗುಡಾಮನ್ ಲಾಗಾತಿಮೋಹ ಖಗೇಶೇತಿ ಠಾಗ್ರಲಾಯ ಸಾತ್ವಿ ಕುಜಿಯ ಸದೃಶ್ರಾಮ ನದರಿ ಬೇಚಲೋಕ.